ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ